0: ಬಂದಿದ್ದಾನೆ.
1: ತಟಕ ಹೋಯ್ ಬೋಸಲ,
0: ತಟಕ ಹೋಯ್ ಬೋಸಲ,
1: ಆಸ ರಾಜ ಆಸ ರಾಜ,
0: ಆಸ ರಾಜ ಆಸ ರಾಜ,
1: ಬೋಲಿ ಕರಿ ಆಗೋದೇಲ,
0: ಬೋಲಿ ಕರಿ ಆಗೋದೇಲ,
1: ಮನ ಕರಿ ಬೋರ್ಣಮಾಲ,
0: ಮನ ಕರಿ ಬೋರ್ಣಮಾಲ,
1: ಟೋಕಿ ಮನ ಬಾಟ ಬೋಲ,
0: ಟೋಕಿ ಮನ ಬಾಟ ಬೋಲ,
1: ರಾಜ ರಾಣಿ ಪೋರ ಹೋಯ್ಲ,
0: ರಾಜ ರಾಣಿ ಪೋರ ಹೋಯ್ಲ,
1: ಪೋಟಿ ಟೂಟಿ ಬಿಂದಿ ಗೋಲ, ಪೋಟಿ ಟೂಟಿ ಬಿಂದಿ ಗೋಲ.
2: कार्यक्रम के आखिर में लीजिए सुनिए घेनवाराम मांझी और साथियों का गाया ध्रुवी गीत.

ಬೇ ಏ ಲೋಕೇ ಜುವಾರೋ ಲಾಗೋ ಏ ಬೇ ಜೇ ಲೋ ಜರ ಮಾತಾ ಕೇ ಆಯ್ ಪ್ರಭು ಪರದಿಸಿನ್ ಮಾತಾ ಕೇ ಆಯ್ ಈ ಜುವಾರ ಕರುಣಾ ಜಾಯೆ ಮೋಯೆ ಏ ಸರಣ ಕರುಣಾ ಜಾಯೆ ಮೋಯೆ ಜೇ ಆಂದಾ ರಾಜಾ ಕೇ ಆಯ್ ಪ್ರಭು

ಆಸುತ ಏವಿ ಏ ಬೇಟ ಮನೋತೋ ಆಸುತ ಏವಿ ಜೆ ಸಾತೋ ಭಾಯಿ ಆಸೋತ ಪುರು ಸಾತೋ ಭಾಯಿ ಆಸ.

ಭೇಜೆ ಊಪರ ಪೂರಾನೇಯ ಪುರಬು ಊಪರ ಪೂರಾನೇಯ ಇಕಿತಲ ದಿನ ತ ಹೋಲಿ ಎ ಕಿತಲ ದಿನ ತ ಹೋಲಿ ಎ ಭೇಜೆ ಬಾಟ ರೆ ಗುಣ ಜಾಸತ್ ಪುರಬು ಬಾಟ ರೆ ಗುಣ ಜಾಸತ್ ಇ ಪಾಂಚ ದಿನ ತ ಹೋಲಿ ಎ ಎ ಛೋಯೆ ದಿನ ತ ಹೋಲಿ ಎ ಭೇಜೆ ಸಾತ ದಿನ ಹೋಲಿ ಪುರಬು ಆಟ ದಿನ ಹೋಲಿ ಇ ಊಪರ ಪೂರನೆ ಜಾಸತ ಎ ಊಪರ ಪೂರನೆ ಜಾಸತ ಎ ಭೇಜೆ ಆಂಧಾರ ಜಾತ ಪುರಬು ಆಂಧಾರ ಜಾತ ಇ ಜಾವತ ಜಾವತ ಜಾಸತ ಎ ಎ ಜಾವತ ಜಾವತ ಜಾಸತ ಎ ಭೇಜೆ ಆಂಧಾರ ಜಾತ ವಾತ್ ಪುರಬು ಆಂಧಾರ ಜಾತ ವಾತ್ ಇ ಮಯನಾ ದಿನ ತ ಹೊಯಸೆ ಎ ಎ ಮಯನಾ ದಿನ ತ ಹೊಯಸೆ ಎ ಭೇಜೆ ಊಪರ ಪೂರನೆ ಪುರಬು ಊಪರ ಪೂರನೆ ಇ ಅಮರ ಅಮರಿ ಹೊಸತ ಎ ಎ ಅಮರ ಅಮರಿ ಹೊಸತ ಎ ಭೇಜೆ ಊಪರ ಪೂರನೆ ಪುರಬು ಊಪರ ಪೂರನೆ ಆಯ್.